ಕೂಡ್ಮಂಡಪ್ಪುಡು ಮಾಡಿ ಕೂಡ್ಬೇತನು ಹಾರು ಕೂಡು ಸೋಯ್ನ ಕುಡುಪ ಕುಡ್ಪನನು ಹಾರು ಕೂಡ್ ಕಾಯ ಕುಡ್.